ಬೆಳೆದಿದ್ದಿರೋ ಈ ಪೂಲ ಪಾಲಲು ಇಂತ ತೀಯಂದನಮು ಈ ಲತಲಪೋ ಕಿಳ್ಳಕ್ಕಿಂತ ವಯ್ಯಾರಮು ಎಂತ ಚಕ್ಕನಿದೋ ಈ ತೆಲುಗು ತೋಟ ಜವರಾಲಿ ವಲಪುವಲೆ ರವಿಬಿಂಬ ದೀಪ್ತಿವಲೆ ಹಿಮನಗೋನ್ನತಿ ಓಲೆ ಋಷಿವಾಕು ಮಹಿಮವಲೆ ನಾಯಡಂದನು ರೇಪು ನಾ ತೆಲುಗು ತೋಟಲು ಪಾಡು.